0: ꯀꯔꯤꯅꯣꯅꯦ ꯑꯩꯒꯤ ꯏꯆꯥ ꯑꯇꯣꯝꯕꯅ ꯁꯤꯗ ꯇꯧꯔꯤꯁꯤꯕꯣ? ꯅꯣꯡꯃꯇ ꯏꯃꯨꯡꯁꯤꯗ ꯃꯇꯝ ꯆꯥꯅ ꯍꯟꯖꯤꯜꯂꯛꯇ꯭ꯔꯤꯁꯤꯕꯣ? ꯃꯄꯥ ꯂꯩꯇ꯭ꯔꯕ ꯃꯈꯣꯏꯕꯨ ꯆꯥꯎꯅꯕ ꯌꯣꯛꯂꯛꯄꯗ ꯑꯃꯛꯄ ꯂꯩꯇ꯭ꯔꯕ ꯄꯨꯛꯆꯦꯟꯁꯦ ꯑꯇꯣꯟꯕ, ꯅꯪꯒꯤ ꯃꯔꯝꯒꯤꯗꯃꯛꯇꯅꯤꯀꯣ ꯅꯌꯥꯝꯕꯅ ꯇꯥꯊꯤꯔꯤꯕꯁꯦ, ꯉꯁꯤꯁꯨ ꯈꯥꯡꯂꯤꯕꯅꯤ, ꯅꯪꯗꯤ ꯀꯔꯤꯃꯇ ꯍꯦꯛ ꯈꯪꯗꯦꯗ? ꯄꯨꯝꯅꯃꯛꯄꯨ ꯈꯪꯕꯤ ꯎꯕꯤꯕ ꯉꯝꯕ ꯃꯍꯥꯛꯇꯅꯗꯤ ꯑꯩꯒꯤ ꯊꯃꯣꯏ, ꯑꯩꯒꯤ ꯊꯧꯁꯤꯟ ꯊꯧꯔꯥꯡꯁꯤ ꯈꯪꯂꯝꯒꯅꯤ ꯏꯃꯥꯒꯤ ꯑꯇꯣꯝꯕ.
1: ꯍꯣ, ꯀꯔꯤꯒꯨꯝꯕ ꯑꯃꯇ,
2: ꯀꯩꯅꯣ ꯃꯤꯒ ꯑꯃꯠꯇ ꯂꯩꯇꯕ ꯖꯥꯠꯂ?
1: ꯍꯣ, ꯀꯩꯅꯣꯝꯇ ꯍꯪꯖꯒꯦ.
0: ꯀꯅꯥ? ꯑꯣꯍꯣ, ꯌꯥꯅꯤ ꯌꯥꯅꯤ.
2: ꯌꯨꯝꯁꯤꯕꯨ ꯑꯣꯖꯥ ꯃꯅꯤꯒꯤ?
0: ꯃꯥꯅꯤ ꯃꯥꯅꯤ, ꯑꯗꯨꯕꯨ ꯃꯍꯥꯛ ꯃꯁꯥꯗꯤꯅꯦ ꯕꯣꯔꯣ ꯕꯦꯀ꯭ꯔꯥ ꯍꯌꯥꯔ ꯁꯦꯀꯦꯟꯗꯔꯤ ꯁ꯭ꯀꯨꯜꯗ ꯑꯣꯖꯥ ꯑꯣꯏꯅ ꯄꯣꯁꯇꯤꯡꯗ ꯂꯩꯈꯤ.
2: ꯑꯍꯣꯏ, ꯑꯩꯁꯨ ꯈꯪꯖꯩ, ꯑꯩꯁꯨ ꯕꯣꯔꯣ ꯕꯦꯀ꯭ꯔꯥ ꯃꯅꯥꯛꯇꯒꯤ ꯅꯤꯁꯦ.
0: ꯑꯣ ꯑꯣ ꯑꯣ,
2: ꯑꯩꯒꯤ ꯃꯤꯡꯅ ꯑꯍꯤꯡꯕꯤ ꯀꯧꯖꯩꯌꯦ.
0: ꯋꯥꯔꯧꯕꯤ ꯀꯩꯅꯣ, ꯑꯩ ꯈꯪꯖꯔꯨꯗ꯭ꯔꯦ, ꯑꯩ ꯑꯣꯖꯥ ꯃꯅꯤꯒꯤ ꯂꯣꯏꯅꯕꯤꯅꯦ, ꯂꯩꯕꯥꯛ ꯂꯩ. ꯌꯥꯅꯤ, ꯁꯣꯝꯗꯩꯗ ꯆꯪꯕꯤꯔꯛꯑꯣ, ꯁꯤꯗ ꯀꯥꯈꯠꯄꯤꯔꯛꯑꯣ, ꯁꯤꯗꯩꯗ ꯐꯝꯃꯤꯟꯅꯔꯁꯤ. ꯂꯝꯁꯥꯡ ꯂꯥꯛꯄꯒꯤ ꯌꯥꯝ ꯋꯥꯔꯝꯃꯅꯤ, ꯀꯩ ꯆꯥꯅꯤ ꯇꯧꯔꯤꯁꯤꯗꯤꯌꯥ? ꯆꯥ ꯏꯁꯤꯡꯒꯗꯤ?
2: ꯑꯩ ꯍꯣꯇꯦꯜ ꯆꯥꯖꯔꯛꯑꯦ ꯏꯆꯦ.
0: ꯑꯣ, ꯑꯗꯨꯗꯤ ꯆꯥ ꯑꯣꯏꯅ ꯊꯛꯁꯤꯔꯥ ꯅꯠꯇ꯭ꯔꯒ ꯍꯩ ꯃꯍꯤ ꯑꯣꯏꯅ?
2: ꯌꯥꯔꯅꯤꯗ ꯏꯆꯦ, ꯍꯣꯠꯅꯕꯤꯔꯨꯔꯅꯨ. ꯑꯩꯁꯦ ꯊꯥꯡꯒꯗ ꯑꯩꯈꯣꯏ ꯏꯈꯨꯔꯥꯒꯤꯗ ꯊꯨꯡꯂꯨꯒꯗꯕꯅꯤ.
0: ꯑꯣ ꯑꯣ ꯑꯣ,
2: ꯈꯔꯁꯨ ꯊꯦꯡꯈ꯭ꯔꯕꯁꯤꯗ.
0: ꯑꯣ, ꯊꯥꯡꯒꯒꯤ ꯒꯥꯔꯤꯗꯤꯅꯦ ꯊꯦꯡꯉꯐꯥꯎ ꯑꯗꯨꯝ ꯐꯪꯕꯅꯤꯗ. ꯏꯇꯣꯝꯗ ꯂꯥꯛꯄꯤꯕ꯭ꯔꯣ?
2: ꯑꯍꯣꯏ ꯏꯆꯦ, ꯑꯩꯁꯦ ꯀꯔꯤ ꯍꯥꯏꯅ?
0: ꯑꯣ, ꯍꯥꯏꯕꯤꯌꯨ, ꯀꯔꯤ ꯋꯥꯐꯝꯅꯣ?
2: ꯋꯥꯔꯤꯁꯦ ꯀꯗꯥꯏꯗꯒꯤ ꯍꯧꯒꯗꯕꯅꯣ?
0: ꯆꯤꯡꯅꯕꯤꯒꯅꯣ, ꯍꯦꯛꯇ ꯍꯥꯏꯕꯤꯌꯣ.
2: ꯑꯣꯖꯥ ꯃꯅꯤꯒꯤ ꯄꯥꯎ ꯇꯥꯕꯤꯗꯕ꯭ꯔꯥ?
0: ꯀꯔꯤ ꯄꯥꯎꯅꯣ ꯍꯥꯏꯁꯤꯕꯣ?
2: ꯑꯣꯖꯥ ꯃꯅꯤꯗꯣ ꯌꯥꯝ ꯐꯕꯅꯤ, ꯃꯥꯅ ꯑꯩꯒꯤ ꯏꯇꯥ ꯇꯝꯅꯕꯨ ꯂꯨꯅ ꯇꯧꯕꯤꯕꯅꯤ.
0: ꯀꯔꯤꯅꯣ, ꯀꯅꯥꯅꯣ ꯇꯝꯅ ꯍꯥꯏꯁꯤꯅ?
2: ꯏꯆꯦ, ꯅꯪ ꯁꯥꯎꯒꯅꯨꯀꯣ, ꯑꯩꯈꯣꯏ ꯈꯨꯟꯒꯤ ꯃꯤꯁꯤꯡꯗꯣ ꯁꯩꯗꯥꯡꯂꯕ ꯃꯐꯝꯗꯨꯗ ꯅꯧꯅ ꯍꯣꯡꯂꯛꯄꯅ ꯑꯌꯥꯝꯕꯅꯤ, ꯁꯦꯜ ꯊꯨꯝꯒꯤ ꯐꯤꯕꯝꯁꯨ ꯐꯠꯅꯗꯕ, ꯑꯗꯨꯅ ꯃꯇꯝ ꯆꯥꯅ ꯌꯨꯝꯗ ꯄꯥꯎ ꯍꯥꯏꯔꯗꯕ ꯑꯣꯏꯔꯝꯒꯅꯤ.
0: ꯑꯣ, ꯑꯌꯦꯡꯕꯤ, ꯅꯪꯒꯤ ꯄꯥꯎꯗꯨ ꯀꯔꯤꯅꯣ ꯍꯥꯏꯌꯣ?
2: ꯏꯆꯦ, ꯑꯣꯖꯥ ꯃꯅꯤꯗꯣ ꯂꯩꯈꯤꯗ꯭ꯔꯦ.
0: ꯍꯥ? ꯀꯔꯤ?
2: ꯒꯥꯔꯤꯒꯤ ꯑꯦꯛꯁꯤꯗꯦꯟ ꯑꯃꯗ.
0: ꯀꯔꯤꯅꯣ ꯍꯥꯏꯁꯤꯕꯣ? ꯀꯩꯗꯧꯉꯩꯅꯣ, ꯀꯝꯗꯧꯅꯅꯣ? ꯅꯠꯇꯦ, ꯑꯩꯕꯨ ꯑꯌꯦꯡꯕꯤ, ꯉꯥꯏꯈꯣ, ꯑꯃꯨꯛꯇ ꯉꯥꯏꯔꯝꯈꯣ, ꯅꯣꯏ ꯑꯣꯖꯥꯒꯤ ꯃꯅꯥꯎꯁꯤꯡ ꯏꯀꯨꯕꯣ ꯏꯅꯦꯝꯕꯣ ꯑꯁꯣꯝ ꯃꯈꯥ ꯊꯪꯕ ꯌꯨꯝꯁꯤꯗ ꯂꯩꯕꯅꯤ, ꯑꯩ ꯃꯣꯏꯕꯨ ꯑꯃꯨꯛꯇ ꯀꯧꯔꯨꯈꯤꯒꯦ.
2: ꯏꯆꯦ ꯏꯆꯦ, ꯑꯃꯨꯛꯇ ꯉꯥꯏꯕꯤꯈꯣ, ꯁꯤ ꯑꯃꯨꯛꯇ ꯋꯥꯈꯜ ꯂꯩꯇꯥꯅ ꯑꯩ ꯀꯩꯂꯣꯝꯇ ꯍꯥꯏꯖꯈꯤꯒꯦꯕ?
0: ꯍꯥꯏꯌꯣ ꯑꯌꯦꯡꯕꯤ, ꯀꯔꯤꯅꯣ ꯍꯥꯏꯌꯣ?
2: ꯏꯆꯦ, ꯋꯥꯔꯤꯁꯦ ꯌꯥꯝꯅ ꯌꯥꯝꯃꯤ, ꯏꯆꯦꯅ ꯃꯨꯟꯅ ꯑꯃꯨꯛꯇ ꯇꯥꯕꯤꯌꯣ.
0: ꯍꯥꯏꯌꯣ, ꯀꯔꯤꯅꯣ ꯍꯥꯏꯌꯨꯅꯦ ꯑꯌꯦꯡꯕꯤ?
2: ꯏꯆꯦ, ꯑꯣꯖꯥ ꯏꯇꯣꯝꯇ ꯅꯠꯇꯦ ꯂꯩꯈꯤꯗ꯭ꯔꯤꯕꯗꯣ.
0: ꯀꯅꯥ ꯀꯅꯥ?
2: ꯑꯣꯖꯥꯒ ꯑꯩꯒꯤ ꯏꯇꯥ ꯇꯝꯅꯥꯒꯅꯤ. ꯑꯩꯒꯤ ꯏꯇꯥ ꯇꯝꯅꯥꯁꯦ ꯌꯥꯝꯅ ꯃꯔꯥꯏꯕꯛ ꯊꯤꯔꯕꯤꯅꯤ, ꯃꯃꯥ ꯃꯄꯥꯒ ꯅꯧꯅ ꯀꯥꯏꯅꯈꯤ, ꯃꯥꯃꯒꯤ ꯃꯌꯨꯝꯗ ꯂꯩꯕꯅꯤ, ꯃꯥꯃꯗꯨꯁꯨ ꯈꯔ ꯁꯣꯟꯗꯝꯅꯥꯗꯝꯕ ꯃꯤꯗꯥꯅꯤ. ꯅꯣꯡꯃ ꯇꯝꯅꯥꯅ ꯍꯥꯏꯕꯗ, ꯏꯆꯦꯅ ꯁꯤꯗ ꯏꯝꯐꯥꯜꯗ ꯊꯣꯔꯛꯑꯣ, ꯄꯨꯟꯅ ꯂꯩꯃꯤꯟꯅꯔꯁꯤ ꯍꯥꯏ ꯍꯥꯏꯅ ꯑꯩꯉꯣꯟꯗ ꯇꯝꯈꯤ.
0: ꯇꯝꯅ ꯍꯥꯏꯔꯤꯕꯁꯤꯅ?
2: ꯇꯝꯅꯥꯁꯦ ꯑꯣꯖꯥ ꯃꯅꯤꯅ ꯂꯧꯕꯅꯤ ꯏꯆꯦ. ꯏꯆꯦꯁꯨ ꯋꯥꯁꯤ ꯈꯪꯕꯒꯤ?
0: ꯀꯅꯥꯅꯣ ꯀꯔꯤꯅꯣ ꯍꯥꯏꯕꯗꯤ ꯈꯪꯗꯦ, ꯑꯗꯨꯕꯨ ꯅꯣꯡꯃ ꯑꯣꯖꯥ ꯇꯣꯝꯕꯅ ꯋꯥꯔꯤ ꯁꯥꯟꯅꯈꯤꯕꯗꯒꯤ ꯑꯩꯅ ꯏꯝꯐꯥꯜꯗ ꯄꯨꯟꯅ ꯊꯣꯛꯃꯤꯟꯅꯔꯛꯑꯣ ꯋꯥꯔꯤ ꯁꯥꯟꯅꯈꯤꯁꯤ ꯍꯥꯏꯈꯤꯕꯗꯤ ꯂꯩ.
2: ꯏꯆꯦꯅ ꯊꯣꯔꯛꯑꯣ ꯍꯥꯏꯕꯗꯣ ꯇꯥꯕꯗ ꯃꯥꯅ ꯀꯌꯥꯗ ꯍꯔꯥꯎꯖꯈꯤꯕ! ꯃꯥꯒꯤ ꯃꯃꯥꯁꯨ ꯃꯄꯥꯝꯗ ꯁꯤꯈꯤꯕꯅꯤ. ꯏꯇꯥ ꯇꯝꯅꯥꯅ ꯑꯣꯖꯥ ꯃꯅꯤ ꯌꯨꯝ ꯄꯥꯜꯂꯦ ꯍꯥꯏꯕꯁꯦ ꯍꯥꯟꯅ ꯈꯪꯈꯤꯗꯦ. ꯃꯈꯣꯏ ꯑꯅꯤ ꯂꯩꯃꯤꯟꯅꯔꯕ ꯃꯇꯨꯡ ꯌꯨꯝ ꯄꯥꯜꯂꯦ, ꯑꯉꯥꯡꯗꯤ ꯂꯩꯇꯦ ꯍꯥꯏꯔꯛꯄ ꯑꯣꯏꯔꯃꯥꯜꯂꯦ.
0: ꯅꯣꯏ ꯑꯣꯖꯥꯅ ꯑꯩꯒ ꯌꯨꯝ ꯄꯥꯝꯃꯤꯟꯅꯔꯕ ꯃꯇꯨꯡ ꯀꯨꯏꯅ ꯏꯃꯤꯠꯇ ꯏꯆꯥ ꯎꯗꯦ. ꯃꯥꯅ ꯖꯤꯔꯤ ꯆꯠꯈ꯭ꯔꯕ ꯍꯦꯛ ꯃꯇꯨꯡ ꯅꯨꯡꯉꯥꯏꯕ ꯄꯥꯎꯗꯣ ꯃꯉꯣꯟꯗ ꯇꯝꯅꯕ ꯌꯥꯝꯅ ꯍꯣꯠꯅꯈꯤ, ꯆꯤꯊꯤ ꯀꯌꯥ ꯊꯥꯈꯤ, ꯑꯗꯨꯕꯨ 마디 이탁 이랑다 용기와 짱키더라 보이랬고
2: 이제 이따가 나나리네 우자만이 용빠래 하이버세 따시잉나 강키다 보니 마땀두다
0: 에시덴디 깨동아이 토고노
2: 타 아홈 아홈 가라 깔람마드라 이따가 우자가기 마타오 망암디네 이제 마마마디 레카이마 얌따나다나 손크리
0: 오 마나 이부미라이버세 예고 예비
2: ไล่มานามาพอบกะลันเตดนาไล่กายสุปิกปะไล่ตะไลระบนกันคิบะมามาสูอัตตะตายโอยบะกามาปังกัลชนบะกาพะเรไอ้กิไล่บกนี่มาคุยนี่ดีมาไล่บกพะบะนี่นะปุ่นนะสะมินะเครดนาอิเซมาไล่บกทีบะมาสุยาวรีดะตำนากิมามาดุราณเตดไอเซกะนาอิตากิมาจานุปะ Mapagi yumse yung natin basungam dre mayam na. Aduga, mama doon na yung basungam na roi hayda na laikay mayam tanaragane. Orpano ko mamada tangkri.
0: Kari, kari hay ba? Angang nupa matama hay ba?
2: Hoy je, eksiden tok ba namitudagi ay galay minazaban.
0: Oh.
2: Ay sune, ay ga sum lay minazarage hay zaban.
0: Oh.
2: Adubo laikay madi mama na. Ay sulay sabi ni Haida na yadre. Isiye. Isiye na nga dulawsin biraga. Mapa mapugi sagay datilan biraba di.
0: Karino, ay na hujik tau ka daba siya. Itada apik pa isya asimasu. Pare, ayin bi. Mapadugi ini. Mama ay madilim hauri da na. Aine, makura matuan singkata narag.
3: Ima, kada ure asik pa si da natuom tatumil lahir si bo.
0: Asik pa si, ima agi di marup nini.
3: Ima.
0: Awano nga ipaw da mamsu mahata. Imong sida kanaga nga haklay minaduna ay gipaw dampam watana pamlayge at sikpa mahak na tanah.
3: Kanagi pinda ba nung aita bagino ima? Ima na numit ko dinggi nung suknungzana na lady ba si bo ima?
0: Hawjik di emeloy duna doktoret panglaba. Kanalay tarbasanggi katokwada miyam na sakang laba ng bus. Ima gimit sida di matiksadri ba ang anggum na nga sisu uri ni
3: hey. Ako ima si di. Saya ima sengo, aisyu imong dene firol saya mukto hong doong kige. Ima, ima agi inaong nupi niye dana aying bi jiri dagi. To si yung saksi ima dana pinambani. Ima su sengo ko.
0: Matam dugi isa aton basi ito masigi pao pura kibanupi do soy dana oirang gani. Matam duda mana haiki. Isi, noong wadi soy da na ay isi ginagta ang ang siyeng balaka ni Hayrami ko. Mana laklaga, pungduok da na tamli ba ima isa giwari sing si Haydorak do na. Isa atuomba sinakangkraga, ima isa gimaritat kraga na kamdaw ba. Adubo, noong wadi soy da na kangdaba di yarway.
3: Ima! Kau ini, imong dah sangat terbida. Nanti tu ngang dengan lady si bukai dua lagi.
0: Tahu dia tak?
3: Magi, pihon dah benungai itu bodoh hai biu. Karena ada no tamu dara, ingon dara, ingon tu orang kena. Ima, ay, yum si tado ulaga cut kro hai bro. Atu bu ima, ay no magi ima bu udah beri ngamlo ye ima.
0: Ima lagi atun ba? Ima rasu nangu no magi uha udah bata. Ima lay mangamdi.
3: Ima.
0: Ingoy, ima wahay ka.
3: Ima.
0: Nang sunomot na yung sige tabag yaw na ba makaysa to na layra ba nina? Imong sige ako ba mayam siya? Hodo na dumlehela si Harry Baro. Ay su nang gitamo su opisa to na layra. Nang nanong hengan badagi numita ba pao ba matam sa'y kangde sa'di kangde ting na hanjila iba si bu.
3: Ima, ಯಾದದನ ತೌಬನೆ ಹೋಯ್ತ ಯಾಗೆ ಹರಬದಿ ಐಗಿ ಕಾಪೋನ್ಬನೆ
0: ಅದುನೆ
3: ಅದುಬಿ ಮಾ ಐಗಿ ಕಾಪೋನ್ಬನೆ ಹೈದುನಸು ಇಮಾನ ಐಬು ಮಚಾನಿನ ನಿಂಗ್ ಯಂಗ್ ನಿಂಗ್ಬಗುಂ ಹೋಂಗಿ ಅಂಗಾಂಗ್ ಸಿಂಗ್ ಅದುನಸು ಐಬು ಮಬುಂ ಮಯಾಂಬಗುಂ ನ ಖಂದನ ಮನಾಕ್ತಗಿ ಹೆಂದೋಕ್ತನ ಚಥೋಕ ನಿಂಗ್ದಿಯೆ ಇಮಾ
0: ಅದುಸು ಇಮಾ ಖಂಗಿ ಮಕ್ಕೊಯ್ಗಿ ದಮ ನಂಗಿ ಥಮೋಯಿ ಕ ಥೋಕ್ರೆ ಹೈಬ ಅದುವು ನತೈಮ ಸಿನನೆ ಅಕೊಯ್ ಮಯಾಂಗ್ ಇಸಾನ ಥಕ್ನಬ ಹೋನಬ ಫಿಸು ಫಿಜಾಂ ಅದುತ ನತನ ಹಿಂಗೋಲ್ ಸಿಗಿ ಥಾಜಿಲ್ಲುರಿಬ ಎಂಛಾಂಗ್ ನಾ ಪಿಸಿಂಗ್ಸೆ ಅಶೋಕ್ ನ ಹಾವೈರಿಬ ಮಾನನೆ ಮಕ್ಕೊಕ್ಸಿದ ಅಹನ್ ಮಾಂಗೈ ಕೊಕ್ಸೆ ತಮಸೆ ಚಲಗ ಹೋನರಿಬಸೆ ನಂಗು ತಂಜಾ ಎಂಗ್ಲಗನೆ ಸುತಿ ನುಮಿ ಕುಂಬದದಿ ಖರದಿ ಯಾವಸಿನ್ಬ ಯಾವ
3: ಐಸೆ ಕನ್ಹಾ ಲೈಜದ್ರಬ ಹೋಂಗಿ ಅಂಗಾಂಗ್ಸಿಂಗ್ ಅದುಗಿ ಹೋನಬದ ನೋಂಗೈಸಿಂಗ್ ನುಮಿತ್ತ ಅದಗಿ ಸುತಿ ಗುಂಬದನಬು ಹೆಣಚಿಲ್ಲಿದ ಇಮಾ
0: ಹೋಯ್ನೆ ಅಂಗಾಂಗ್ಸಿಂಗ್ದು ನಂಗ್ದ ನತಿ ಐಸು ನುಂಸಿರಿಬನಿನೆ ಹಂದತಿ ಐಸು ಖಲ್ಲಿಬನಿ ಮಕ್ಕೊಯ್ಸಿಂಗ್ದುಗಿ ಅಂಗಂಬ ಕರೀನು ಖರದಂಗ್ ಮತೇಂಗ್ ಪಾಂಗಿಯೇದನ
3: ಇಮಾ ನಂಗ್ನ ಅಂಗಂಬ ಮತೇಂಗ್ ತೌಬಿಯುಕು ಇಮಾ ಅದೋ ಅಕೊಯ್ ಹೋಂಗಿ ಅಂಗಾಂಗ್ಸಿಂಗ್ದುಗಿ ಹಾನ ತೌಸಿರ ಇಮಾ
0: ಯಾಯ್ನೆ ಅದು ಹೋಮ್ ಸಿಂಗ್ದ ಲೈರಿಬ ಅಂಗಾಂಗ್ ಸಿಂಗ್ ಐಗಿ ಇಫಮ್ದದಿ ಸಾಪ್ ಮಾನೆ
3: ಲೈಬಾಗ್ ಅಸಿದ ಲೈರಿಬ ಹೋಮ್ಗೆ ಅಂಗಾಂಗ್ ಸಿಂಗ್ ಐಗಿ ಇಚಿನ ನಾವು ಹಾಕ್ತಾನೆ ಮಕ್ಕೊಯ್ಬು ಊರಗ ಅವಾ ನುಂಗಾಯಿ ಯಾನಬ ತಮ್ಥೋಕ್ ಪುಂಗ್ ಖಂಗ್ದಬ ವಾಕಲ್ಲಮ ಇಮಾ ಇಂಗೊಂದ ಹೇಗೆ ಪಾವೆ
0: ಮಮಾ ಮಪಾ ಲೈತ್ರಬ ಅಂಗಾಂಗ್ ಸಿಂಗ್ಗೆ ಪುಂಜಿ ಅವಾದ್ ಅಪಾಗಿ ಪುಂಜಿ ಖೋಂಗ್ಚನ್ ಅಯಿನ ಊರುದರಬಸು ಮಸಾನ ತಾಜರಬನ್
3: ಮಿಯಾಮ್ನದಿ ಹೋಂಗೆ ಅಂಗಾಂಗ್ಸಿಂಗ್ದ ಮತೇಂಗ್ ಪಾಂಗಿ ಪಾಂಗಿ ಹೈದ ಮಿಯಾಮ್ನ ಪಾಂಗುನ ಮಕ್ಕೊಯ್ದ ಮನಿಂಗ್ ತುಂಬ ನತಿಯನೆ
0: ಅಯಿನ ಪೋಕ್ಸಬ ಇಸ್ಯಾಸಿಂಗ್ಸಿ ಪಾವ ಮನಿಂಗ್ ತುಂಗನ್ ಬಂಗಂದ್ರಬಸಿದ ಮಮಾ ಮಪಾ ಲೈತ್ರಬ ಅಂಗಾಂಗ್ಸಿಂಗ್ದುದಿ ಕರಮ್ನ ಮನಿಂಗ್ ತುಂಗ್ನಿ
3: ಮಮಾ ಮಪಾನ ನಾವು ಕೋಂದ್ರಬ ಅಂಗಾಂಗ್ಸಿಂಗ್ನಿನ ನೈಹಾಕ್ ಥದೋಕಿಬದ ಅಮೋದ್ ಅಕಾಯಿ ಖಂಗ್ದಬ ಮಖೈ ಶಾನಗನೆ ಅಪಂಗ ಅಪಂಗ್ಬ ಚಾಗನಿ ಥಕ್ಕನಿ ಇಮಾ ಮಕ್ಕೊಯ್ಬು ಡಾಕ್ಟರ್ ಸುನತ್ತಬ ಅಯಿನ ಡಾಕ್ಟರ್ ಓಝಾ ಸುನತ್ತಬ ಅಯಿನ ಓಝಾ ಸಾಧನ ಮಕ್ಕೊಯ್ ಮೆಹಾಂಬು ಸೆನರಿಬನಿ ಮಕ್ಕೊಯ್ಬು ನಾದ ಏಕ್ದನಬ ಕನ್ನ ಸಾಜೇಲ್ ತಹೊಂದನ ಹೊನ್ನರಿಬನಿ ಮಾ
0: ಮಧು ಪುನಮಕ್ತೋ ಹೊನ್ನ ಹೊನ್ನನ ನಂಗಿ ಫಿರೆ ಪುಸುಮ ಸಕ್ಕಂಗದಬನ್ ಇಮಾನಂಗ ಸಿವಾರಿಬಸೆ ನಂಗಿ ಫಿರೆ ಕಿದಮಕ್ತನಿ
3: ಮಾ ಐ ಅಂಗಾಂಗ್ ಮಚಾ ನತ್ರಿ ಹೈಬ
0: ಅತೋನ್ಬ ನಂಗ್ ಮತಿಕ್ ಸಾದ್ರಿನೆ
3: ಮಾ ಚುಮ್ಮಿ ಮಾ ಮಮಾ ಒಯ್ಬಿಸಿಂಗ್ನ ಮಚಾಸಿಂಗಿದಮಕ್ತ ಯಾಮ್ನ ವಾಯ್ ಹೈಬ ಐಸು ಖಂಗಿ ಹೈಬ
0: ವಾಯ್ ಇಮಾ ಯಾಮ್ ವಾಯ್ ನಸಿದಿನೆ ನಂಗ್ಬು ನುಂಗ್ಸಿಬಗಿ ಥಮೋಯ್ದ ಲೋತುನ ಥಮ್ಲಿಬ ಮಖೋನ್ಸೆ ಥೋಕ್ಕೆ ಹೈರಕ್ಲೆ
3: ಕರಿ ಮಖೋನ್ ಥೋಕ್ಕೆ ತೌರ ಇವ ಇಮಾ ಅಖಾಂಕನ್ ಬಿಯು ಪುಕ್ಸೆಲ್ ಚೌಥೋಪಿಯು ಇಮಾ
0: ನಸಿಸು ನಂಗಿದಮಕ್ ಅಖಾಂಕನ್ನ ಪುಕ್ಸೆನ್ ಚೌಥೋಕ್ನ ಲೈರಿನೆ
3: ಅದುಬ ಇಮಾ ಕನ್ನ ಲೈಜದ್ರಬ ಅಂಗಾಂಗ್ಸಿಂಗ್ ಅದುಗಿ ಸೆಟ್ನ ಇನ್ನನಬ ಸುಬ್ಲಿಬ ಫಿರೋಲ್ ಫಾವುಬ ಮಕ್ಕೊಯ್ನ ಸೂಬ ಗಮ್ದಬಸಿಂಗ್ದೋ ಐನ ಸೂರಿಬನೆ ಮದುದ ನತ್ತೆ ಸೆಲ್ಲಿ ಇಲ್ಲಿಬಸಿಂಗ್ ಅದು ಸೆಗಾಯ್ಬ ಯಾವರಬಸು ಐನ ಎತುಮ್ನ ಫೋಲಗ ಸೆಲಲ್ಲಿಬನೆ ಇಮಾ
0: ಹೊನ್ನ ಹೊನ್ನಬ ಕಥೋಕ್ವದನ ತೈಬಂಗ್ ಮಪೂನ ಊಬನೆ
3: ಇಮಾ
0: ಇಶಾನಂಗ ಸಿಹೋಂಗಿ ಅಂಗಾಂಗ್ಸಿಂಗ್ದುಗಿ ಮನಾಕ್ತ ಲೈರಿಬದೋ ತೈಬಂಗ್ ಮಪೂಗಿ ಮನಾಕ್ತ ಲೈಬ ಗುಂಬನೆ
3: ಇಮಾ
0: ಅತುವನ್ಬ ಇಮಾನ ನಂಗಿ ಲಂಬಿ ತಾಕ್ಪ ಗಮ್ದ್ರಬಸು ತೈಬಂಗಿ ಮಪು ಮಾನದಿ ನಂಗಿ ಲಂಬಿ ನೋಮನ ತರ್ಗ ನೋಮದಿ ಸೋಯ್ದನ ತಾಲಕ್ಕಿಗನಿಕೋ
3: ಇಮಾ ಐನ ಹೋಂಗಿ ಅಂಗಾಂಗ್ಸಿಂಗ್ ಅದುಗಿ ಮನಾಕ್ತ ಮಕ್ಕೊಯ್ಗ ಲೈಮಿನ್ನಬ ಮಕ್ಕೊಯ್ಗಿ ಪುನ್ಸಿಗಿ ಮರಮ್ದ ಅಂಗಾಂಗ್ಬ ವಿಡಿಯೋ ಖರ ಸೋಶಿಯಲ್ ಮೀಡಿಯಾದ ಅಪ್ಲೋಡ್ ತೌರುಬದನೆ ಯುನಿಸೆಫ್ನ ಸಿನ್ಬ ಕನ್ಫರೆನ್ಸ್ ಅಮದ ಸರುಕ್ ಯಾನನಬ ಐಬು ಕೌರೆ ಇಮಾ ಐ ಚಲು ಸೋರ ಇಮಾ
0: ಸಲ್ಲು ಅಫವ ಮಿಂಥೋನ್ ಪುರಕ್ತುನ ಇಮಾಗಿ ಮಾಂಗ್ಸಿದ ಲೇರ್ಲುಲ ಮತಂದುದ ಮಿಯಾಮ್ನ ನಯಾಂಬನ ಖಲಂಬ ವಖಲ್ ಸಿಂದೋ ನುಮಿತ್ಗಿ ಮಂಗಾನ್ ಫಂಗ್ಬದ ಲಿಕ್ಲಾನ ತುಂಖಿಬ ಗುಂ ಖಂಗನ್ಸಿ ಲಾವ್ ಇಮಾಗ ವರಿ ಸಾಗದಬ ಯಾಮ್ ಲೈರಿ